ಮದಾ ಮದ ನಿನ್ನ ನಿಂದ ಸಾಂಸದ ನೀ ನಮಗ ಮನೆ ಕುಂಜರು ಸಿಲಗರು ಮನೆ ಕುಂಜರು ಸಿಲಗರು ಮನೆ ಕುಂಜರು ಕಿಲ್ ಗುರು.